0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಮೊದಲಿಗೆ ಕೇಳಿ ನಾನು ನೀನು ಎನ್ನದಿರು. ಕನಕದಾಸರ ರಚನೆ, ಹಾಡಿದ್ದಾರೆ ನಾಗವಲ್ಲಿ ನಾಗರಾಜ್. ವೆಲ್ಕಮ್ ಟು ಟುಡೇಸ್ ಡಿವೋಷನಲ್ ಮ್ಯೂಸಿಕ್ ಪ್ರೋಗ್ರಾಂ. ನಾನು ನೀನು ಎನ್ನದಿರು, ರಿಟನ್ ಬೈ ಕನಕದಾಸ, ಸಂಗ್ ಬೈ ನಾಗವಲ್ಲಿ ನಾಗರಾಜ್.

ನಾಗವಲ್ಲಿ ನಾಗರಾಜ್ ಅವರ ದನಿಯಲ್ಲಿ ಮತ್ತೊಂದು ಗೀತೆ ರಚನೆ ಪುರಂದರದಾಸರು. ಮಾನಹೀನ ಗಭಿಮಾನವೇಕೆ, ಒನ್ ಮೋರ್ ಸಾಂಗ್, ಸಾಂಗ್ ಬೈ ನಾಗವಲ್ಲಿ ನಾಗರಾಜ್, ರಿಟನ್ ಬೈ ಪುರಂದರದಾಸ. ಮಾನಹೀನ ಗಭಿಮಾನವೇಕೆ

ಕೃಷ್ಣ ಹಾನಗಲ್ಲವರ ದನಿಯಲ್ಲಿ ಈಗ ಕರುಣಾಕರ ಕಮಲಾರಮಣ ರಚನೆ ಮಹಿಪತಿದಾಸರು. ಒನ್ ಮೋರ್ ಸಾಂಗ್ ಸಂಗ್ ಬೈ ಕೃಷ್ಣ ಹಾನಗಲ್ ರಿಟನ್ ಬೈ ಮಹಿಪತಿದಾಸ. ಕರುಣಾಕರ ಕಮಲಾರಮಣ

ವೃಂದಗಾನದಲ್ಲಿ ಈಗ ಪುರಂದರದಾಸರ ರಚನೆ ಜೋ ಜೋ ಜೋ ಅಳುವುದೇತ ಕೋರಂಗ, ಜೋ ಜೋ ಜೋ ಅಳುವುದೇತ ಕೋರಂಗ, ರಿಟನ್ ಬೈ ಪುರಂದರದಾಸ, ಸಾಂಗಿನ್ ಕೋರಸ್.

ಸಾರಿರಯ್ಯ ಡಿಂಗರೀಕರೆಲ್ಲರೂ. ರೂಪಾ ಅಂಡ್ ದೀಪಾರಾವ್ ಸಿಸ್ಟರ್ಸ್ ಪ್ರೆಸೆಂಟಿಂಗ್ ಅ ಕಂಪೋಸಿಷನ್ ಆಫ್ ಪುರಂದರದಾಸ ಡಂಗೂರವ ಸಾರಿರಯ್ಯ ಡಿಂಗರೀಕರೆಲ್ಲರೂ.

ಬೃಂದಗಾನದಲ್ಲಿ ಈಗ ಕೇಳೋಣ ದೇಶಭಕ್ತಿ ಗೀತೆಯನ್ನು. ಮನುಕುಲದೇಳ್ಗಿಯ ಪುಣ್ಯ ಪ್ರಕಾಶ, ನನ್ನದು ಈ ಭಾರತ ದೇಶ. ನೌ ಲೆಟ್ ಅಸ್ ಲಿಸನ್ ಟು ಪೇಟ್ರಿಯಾಟಿಕ್ ಸಾಂಗ್ ಸಂಗ್ ಇನ್ ಕೋರಸ್. ಮನುಕುಲದೇಳ್ಗಿಯ ಪುಣ್ಯ ಪ್ರಕಾಶ, ನನ್ನದು ಈ ಭಾರತ ದೇಶ.

ಬಸವಣ್ಣನೇ ಗುರುವೆಂದು ಅರಿಯರಲ್ಲ ಬಸವೇಶ್ವರರ ವಚನ ಹಾಡಿದ್ದಾರೆ ಶಾಂತಾಜಯ ತೀರ್ಥ. ಬಸವಣ್ಣನೇ ಗುರುವೆಂದು ಅರಿಯರಲ್ಲ ರಿಟನ್ ಬೈ ಬಸವೇಶ್ವರ ಸಂಗ್ ಬೈ ಶಾಂತಾಜಯ ತೀರ್ಥ.

ಸಿದ್ದರಾಮ ಜಂಬಲದಿನ್ನಿ ಅವರ ಕಂಠದಲ್ಲಿ ಕೇಳಿ ಬಸವೇಶ್ವರರ ಮತ್ತೊಂದು ವಚನ ಕಾಗೆ ವಂದಗಳ ಕಂಡರೆ. ಒನ್ ಮೋರ್ ಸಾಂಗ್ ರಿಟನ್ ಬೈ ಬಸವೇಶ್ವರ, ಸಂಗ್ ಬೈ ಸಿದ್ದರಾಮ ಜಂಬಲದಿನ್ನಿ. ಕಾಗೆ ವಂದಗಳ ಕಂಡರೆ.

ಈ ಗೀತೆಯೊಂದಿಗೆ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, this was today's devotion music program. This program is a contribution of Akashvani Bengaluru, anytime, Indian music.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಇನ್ನೀಗ ಅಮೃತ ಗುರುಕುಲ ಸಂಗೀತ ಪಾಠ ನಡೆಸಿಕೊಡುತ್ತಾರೆ ಅಮೃತ ವೆಂಕಟೇಶ್. ಭಾಗವಹಿಸುವ ವಿದ್ಯಾರ್ಥಿನಿ ಅಪೇಕ್ಷಾ.
1: ನಮಸ್ತೆ ಮ್ಯಾಮ್.
2: ನಮಸ್ತೆ ಅಪೇಕ್ಷಾ. ಸೌರಾಷ್ಟ್ರ ರಾಗದ್ದು ವರ್ಣ ಮಾಡ್ತಾ ಇದ್ವಿ. ಶ್ಯಾಮಶಾಸ್ತ್ರಿ ಅವರ ವರ್ಣ ಚತುಷ್ಟ ಜಾತಿ ಅಟತಾಳದಲ್ಲಿದೆ. ಇದರ ಅನುಬಂಧ ಮಾಡ್ತಾ ಇದ್ವಿ ಚರಣ ಆದಮೇಲೆ. ಈಗ ಪಲ್ಲವಿ ಅನುಪಲ್ಲವಿ ಆದಮೇಲೆ ಬಂದ ಮುಕ್ತಾಯಿ ಸ್ವರಕ್ಕೆ ಸಾಹಿತ್ಯ, ಆ ಸಾಹಿತ್ಯವನ್ನು ನಾವು ಅನುಬಂಧನಲ್ಲಿ ಕೊನೆ ಭಾಗದಲ್ಲಿ ಹಾಡ್ತೀವಿ. ಅದನ್ನು ಈಗ ಮಾಡೋಣ. ಪದದ ಪಪ ಮಗರಿ ರೀಸ, ಇದಕ್ಕೆ ಸಾಹಿತ್ಯ.

ಅದಕ್ಕೆ ವಾಪಸ್ ಹೋಗ್ಬೇಕು ನಾವು ಪಲ್ಲವಿಗೆ, ಅಲ್ಲಿ ಮುಗಿಸ್ಬೇಕು ಅದನ್ನ. ಈಗ ವರ್ಣ ಪೂರ್ತಿ ಒಂದ್ಸತಿ ಹಾಡೋಣ. ಪಲ್ಲವಿ, ಅನುಪಲ್ಲವಿ, ಮುಕ್ತಾಯ ಸ್ವರ, ಆಮೇಲೆ ಚರಣ, ನಾಕ್ ಸ್ವರ, ಅದಾದ್ಮೇಲೆ ಈ ಅನುಬಂಧ ಹಾಡ್ಬಿಟ್ಟು ಮುಗಿಸೋಣ.

0: ಈ ವರ್ಣವನ್ನು ಚೆನ್ನಾಗಿ ಅಭ್ಯಾಸ ಮಾಡಿ.
1: ಆಯ್ತು ಮ್ಯಾಮ್.
0: ಚೆನ್ನಾಗಿ ಮನಸ್ಸಿಗೆ ಬರೋ ಹಾಗೆ ಮಾಡ್ಕೊಳ್ಳಿ. ಈಗ ವರ್ಣ ಆಗಿದೆ. ಇದನ್ನ ಎರಡನೇ ಕಾಲದಲ್ಲೂ ಟ್ರೈ ಮಾಡ್ಬೋದು ನೀವು. ಮನ್ಸಿಗೆ ಬಂದ ತಕ್ಷಣ ಅದು ಎರಡನೇ ಕಾಲದಲ್ಲಿ ಹಾಡೋದು ತುಂಬಾ ಈಸಿ ಆಗುತ್ತೆ. ಅದನ್ನು ಟ್ರೈ ಮಾಡಿ.
1: ಧನ್ಯವಾದ ಮ್ಯಾಮ್. ನಮಸ್ತೆ.
0: ನಮಸ್ತೆ.
2: ಇದುವರೆಗೆ ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ನಡೆಸಿಕೊಟ್ಟವರು ಅಮೃತ ವೆಂಕಟೇಶ್, ಭಾಗವಹಿಸಿದ ವಿದ್ಯಾರ್ಥಿನಿ ಅಪೇಕ್ಷಾ. ಈ ಕಾರ್ಯಕ್ರಮ ಅಮೃತ ವರ್ಷಿಣಿ ಸಂಗೀತ ವಾಹಿನಿಯ ಕೊಡುಗೆ. ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ದತ್ತಾತ್ರೇಯ ವೇಲಂಕರ್ ಅವರ ಗಾಯನ ಕೇಳುವಿರಿ. ರಾಗ್ ತೋಡಿ, ಖಯಾಲ್ ವಿಲಂಬಿತ್ ಏಕ್ತಾಲ್, ದಯಾ ಭಟ್ಟದೋ, ಧೃತ್ತೇಂತಾಲ್, ಏರಿ ಮಾಯಿ.
3: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಬೈ ಶ್ರೀ ದತ್ತಾತ್ರೇಯ ವೇಲಂಕರ್. ರಾಗ್ ತೋಡಿ, ಖ್ಯಾಲ್ ವಿಲಂಬಿತ್ ಏಕತಾಲ್, ದಯಾ ಬಟ್ದೋ, ಧೃತ್ ತೀನ್ತಾಲ್, ಏರಿ ಮಾಯಿ.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ದತ್ತಾತ್ರೇಯ ವೇಲಂಕರ್ ಅವರ ಗಾಯನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಶಶಿಕಾಂತ್ ಕುಲಕರ್ಣಿ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ಬಾಗೇಶ್ರೀ, ಖಯಾಲ್ ವಿಲಂಬಿತ್ ಏಕ್ತಾಲ್, ಕೌನುಗತ್ ಬೈ, ಧೃತ್ತೇಂತಾಲ್, ಬಲ್ಮಾ ಮೋರೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಶ್ರೀ ದತ್ತಾತ್ರೇಯ ವೇಲಂಕರ್. He is accompanied on tabla by Shri Shashikant Kulkarni. Continuing the concert, now listen to Raag Bageshri. Khyal Vilambit Ektal, Kauna Gat Bhai, Dhrit Teen Tal, Balama Morey.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ದತ್ತಾತ್ರೇಯ ವೇಲಂಕರ್ ಅವರ ಗಾಯನ ಕೇಳಿದಿರಿ. ಪಕ್ಕವಾದದಲ್ಲಿ ತಬಲಾ ಸಹಕಾರ ನೀಡಿದವರು ಶಶಿಕಾಂತ್ ಕುಲಕರ್ಣಿ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಶ್ರೀ ದತ್ತಾತ್ರೇಯ ವೇಲಂಕರ್. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ಶಶಿಕಾಂತ್ ಕುಲಕರ್ಣಿ. ದಿಸ್ ಪ್ರೋಗ್ರಾಂ ವಾಸ್ ಕಾಂಟ್ರಿಬ್ಯೂಟೆಡ್ ಬೈ ಆಕಾಶವಾಣಿ.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಇಂದು ಕಾಂಚನ ವಿ ಸುಬ್ರತ್ನಂ ಅವರಿಂದ ವಯೋಲಿನ್ ವಾದನ, ಕೆಎಚ್ ರವಿಕುಮಾರ್ ಅವರಿಂದ ಮೃದಂಗ, ರಿಚಿ ಕೆಆರ್ ಕುಮಾರ್ ಅವರಿಂದ ಘಟ, ಎಂಥ ನೇರ್ಚಿನ ಎಂಥ ಜೋಚಿನ, ಶುದ್ಧ ಧನ್ಯಾಸಿರಾಗ ಆದಿತಾಳದಲ್ಲಿ ತ್ಯಾಗರಾಜರ ರಚನೆ. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಂ. ಇನ್ ಟುಡೇಸ್ ಪ್ರೋಗ್ರಾಂ, ಡಿಯರ್ ಲಿಸ್ನರ್ಸ್, ವಿ ವಿಲ್ ಪ್ರೆಸೆಂಟ್ ಅ ವಯೋಲಿನ್ ರೆಸೈಟಲ್ ಬೈ ಕಾಂಚನ ವಿ ಸುಬ್ರತ್ನಂ. ಅಕಂಪನಿಮೆಂಟ್ಸ್ ಮೃದಂಗಂ ಕೆಎಚ್ ರವಿಕುಮಾರ್, ಘಟಂ ರಿಚಿ ಕೆಆರ್ ಕುಮಾರ್. ಕಾಂಪೊಸಿಷನ್ ಆಫ್ ತ್ಯಾಗರಾಜ. ಸೆಟ್ ಟು ಶುದ್ಧ ಧನ್ಯಾ ಸಿರಾಗಂ ಅಂಡ್ ಆದಿತಾಲಂ ಎಂಥ

ಪರಿದಾನ ಮೆಚ್ಚಿತೆ ಬಿಲಹರಿ ರಾಗ ಖಂಡ ಚಾಪುತಾಳದಲ್ಲಿ ಪಟ್ನಂ ಸುಬ್ರಹ್ಮಣ್ಯ ಅಯ್ಯರ್ ಅವರ ರಚನೆ. ಲಿಸನ್ ಟು ಅ ಕಾಂಪೋಸಿಷನ್ ಆಫ್ ಪಟ್ನಂ ಸುಬ್ರಹ್ಮಣ್ಯ ಅಯ್ಯರ್ ಸೆಟ್ ಟು ಬಿಲಹರಿ ರಾಗಂ ಅಂಡ್ ಖಂಡ ಚಾಪುತಾಳಂ ಪರಿದಾನ ಮೆಚ್ಚಿತೆ.

ಜ್ಞಾನ ಮುಸಗರಾದ ಪೂರ್ವಿ ಕಲ್ಯಾಣಿ ರಾಗ ರೂಪಕ ತಾಳದಲ್ಲಿ ತ್ಯಾಗರಾಜರ ರಚನೆ. ಕಾಂಚನ ವಿ ಸುಬ್ರತ್ನಂ ವಿಲ್ ಪ್ರೆಸೆಂಟ್ ಅ ಕಾಂಪೋಸಿಷನ್ ಆಫ್ ತ್ಯಾಗರಾಜ.

ಕಾಂಚನ ವಿ ಸುಬ್ರತ್ನಂ ಅವರ ವಯಲಿನ್ ವಾದನವನ್ನು ಕೇಳುತ್ತಿದ್ದೀರಿ. ಪಕವಾದ್ಯದಲ್ಲಿ ಕೆಎಚ್ ರವಿಕುಮಾರ್ ಅವರಿಂದ ಮೃದಂಗ, ರಿಚಿ ಕೆಆರ್ ಕುಮಾರ್ ಅವರಿಂದ ಘಟ. ಈಗ ತೋಡಿರಾಗ ಆದಿತಾಳದಲ್ಲಿ ತ್ಯಾಗರಾಜರ ರಚನೆ ಜೇಸಿನದೆಲ್ಲ ಮರಚಿತಿವೋ. ಯು ಆರ್ ಲಿಸ್ನಿಂಗ್ ಟು ಅ ವಯಲಿನ್ ರಿಸೈಟಲ್ ಬೈ ಕಾಂಚನ ವಿ ಸುಬ್ರತ್ನಂ. ಹಿ ಈಸ್ ಅಕಂಪನಿಡ್ ಆನ್ ಮೃದಂಗಂ ಬೈ ಕೆಎಚ್ ರವಿಕುಮಾರ್, ಘಟಂ ಬೈ ರಿಚಿ ಕೆಆರ್ ಕುಮಾರ್. Now, let us listen to a composition of Tyagaraja set to Todi Ragam and Adi Talam, Jesinadella Marachitivo.

ನೀರಿಗೆ ನೈದಿಲೆ ಶೃಂಗಾರ ದೇಶರಾಗ ಆದಿತಾಳದಲ್ಲಿ ಬಸವೇಶ್ವರ ವಚನ. ದಿಸ್ ಇಸ್ ಅ ಕಾಂಪೋಸಿಷನ್ ಆಫ್ ಬಸವೇಶ್ವರ ಸೆಟ್ ಟು ದೇಶರಾಗ್ ಅಂಡ್ ಆದಿತಾಳಂ. ನೀರಿಗೆ ನೈದಿಲೆ

0: ದೇಶ್ ರಾಗದ ಈ ಬಸವೇಶ್ವರ ವಚನದೊಂದಿಗೆ ಈ ಕಾರ್ಯಕ್ರಮ ಮುಕ್ತಾಯವಾಯಿತು. ಕಾಂಚನ ವಿ ಸುಬ್ರತ್ನಂ ಅವರ ವಯಲಿನ್ ವಾದನ ಕೇಳಿದಿರಿ. ಪಕವಾದ್ಯದಲ್ಲಿ ಮೃದಂಗ ನುಡಿಸಿದವರು ಕೆಎಚ್ ರವಿಕುಮಾರ್, ಘಟ ನುಡಿಸಿದವರು ಟ್ರಿಚಿ ಕೆಆರ್ ಕುಮಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಯು ಜಸ್ಟ್ ಹರ್ಡ್ ಅ ವಯಲಿನ್ ರಿಸೈಟ್ ಬೈ ಕಾಂಚನ ವಿ ಸುಬ್ರತ್ನಂ, ಅಕಂಪನಿಮೆಂಟ್ಸ್ ಬೈ ಕೆಎಚ್ ರವಿಕುಮಾರ್, ಘಟಂ ಬೈ ಟ್ರಿಚಿ ಕೆಆರ್ ಕುಮಾರ್. ದಿಸ್ ಪ್ರೋಗ್ರಾಮ್ was a contribution of Akashvani Bengaluru, Anytime Indian Music.
1: Akashvani Amritavarshini FM Kampananka 100.1 MHz kalu Hindustani Shastriya Sangeeta Karyakramadalli Pradeep Bharot avara Sarod Vadana keliviri Rag Yaman.
2: Listen to Hindustani Sarod recital by Shri Pradeep Bharot. Rag Yaman.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪ್ರದೀಪ್ ಭರೋಟ್ ಅವರಿಂದ ಸರೋದ್ವಾದನ ಕೇಳಿದಿರಿ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ಆನಂದ್ಲಾಲ್ ಹಾಗೂ ಸಂಗಡಿಗರಿಂದ ಶೆಹನಾಯ್ ವಾದನ ರಾಗ್ ತೋಡಿ.
1: ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ಶೆಹನಾಯ್ ರಿಸೈಟಲ್ ಬೈ ಶ್ರೀ ಅನಂತ್ಲಾಲ್ ಅಂಡ್ ಪಾರ್ಟಿ ರಾಗ್ ತೋಡಿ.

0: ಇದುವರೆಗೆ ಅನಂತ್ಲಾಲ್ ಹಾಗೂ ಸಂಗಡಿಗರಿಂದ ಶೆಹನಾಯ್ ವಾದನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ಶೆಹನಾಯ್ ರಿಸೈಟಲ್ ಬೈ ಶ್ರೀ ಅನಂತ್ಲಾಲ್ ಅಂಡ್ ಪಾರ್ಟಿ. ದಿಸ್ ಪ್ರೋಗ್ರಾಮ್ ವಾಸ್ ಕಾಂಟ್ರಿಬ್ಯೂಟೆಡ್ ಬೈ ಆಕಾಶವಾಣಿ ಧಾರವಾಡ, ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಕಲಾವತಿ ಅವಧೂತ್ ಅವರ ಹಾಡುಗಾರಿಕೆಯನ್ನು. ಪಕ್ಕವಾದ್ಯದಲ್ಲಿ ವೈಲಿನ್ ಸಹಕಾರ ವಿದ್ವಾನ್ ಮೈಸೂರು ಆರ್ ದಯಾಕರ್, ಮೃದಂಗ ಎಂಆರ್ ಸಾಯಿನಾಥ್, ಘಟ ಎಸ್ಎನ್ ನಾರಾಯಣಮೂರ್ತಿ. ಮೊದಲಿಗೆ ಬಾಲಾಂಬಿಕಾಯಂ ಕನ್ನಡ ರಾಗ ಆದಿತಾಳದಲ್ಲಿದೆ, ಮುತುಸ್ವಾಮಿ ದೀಕ್ಷಿತರ ರಚನೆ. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ಲೆಟ್ಸ್ ಲಿಸನ್ ಟು ಅ ವೋಕಲ್ ರೆಂಡಿಷನ್ ಬೈ ಕಲಾವತಿ ಅವಧೂತ್. ಶೀಸ್ ಅಕಂಪನೀಡ್ ಆನ್ ದ ವಯಲಿನ್ ಬೈ ವಿದ್ವಾನ್ ಮೈಸೂರು ಆರ್ ದಯಾಕರ್, ಆನ್ ದ ಮೃದಂಗಂ ಎಂಆರ್ ಸಾಯಿನಾಥ್, ಆನ್ ದ ಘಟಂ ಎಸ್ಎನ್ ನಾರಾಯಣಮೂರ್ತಿ. ಟು ಬಿಗಿನ್ ವಿತ್ ಬಾಲಾಂಬಿಕಾಯಂ, ಅ ಕಂಪೋಸಿಷನ್ ಆಫ್ ಮುತುಸ್ವಾಮಿ ದೀಕ್ಷಿತ, ಸೆಟ್ ಟು ಕನ್ನಡ ರಾಗ ಆದಿತಾಳ.

ಇನ್ನೀಗ ತ್ಯಾಗರಾಜರ ರಚನೆ ಮೋಹನರಾಗ ಖಂಡ ಚಾಪುತಾಳದಲ್ಲಿ ದಯಾರಾನಿನಿ ದಯಾರಾನಿನಿ ಅ ಕಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ಟು ಮೋಹನರಾಗ ಖಂಡ ಚಾಪುತಾಳ.

ತ್ಯಾಗರಾಜರ ಮತ್ತೊಂದು ರಚನೆ ವಾರಿಜನ ಎನ್ನ ಕೇದಾರ ಗೌಳ ರಾಗ ಆದಿತಾಳದಲ್ಲಿದೆ. ನೌ ಒನ್ ಮೋರ್ ಕಾಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ಟು ಕೇದಾರ ಗೌಳ ರಾಗ ಆದಿತಾಳ ವಾರಿಜನ ಎನ್ನ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕಲಾವತಿ ಅವಧೂತ್ ಅವರ ಹಾಡುಗಾರಿಕೆಯನ್ನು ಆಸ್ವಾದಿಸುತ್ತಿದ್ದೀರಿ. ಪಕ್ಕವಾದ್ಯದಲ್ಲಿ ವೈಲಿನ್ ಸಹಕಾರ ವಿದ್ವಾನ್ ಮೈಸೂರು ಆರ್ದಯಾಕರ್, ಮೃದಂಗ ಎಂಆರ್ ಸಾಯಿನಾಥ್, ಘಟ ಎಸ್ಎನ್ ನಾರಾಯಣಮೂರ್ತಿ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಈಗ ಕೇಳಿ ಮುತ್ತಯ್ಯ ಭಾಗವತರ ರಚನೆ ಕೀರ್ವಾಣಿ ರಾಗ ಆದಿತಾಳದಲ್ಲಿದೆ ಅಂಬಾವಾಣಿ. ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ಓಕಲ್ ರೆಂಡಿಷನ್ ಬೈ ಕಲಾವತಿ ಅವಧೂತ್. She's accompanied on the violin by Vidwan Mysuru Ardayakar, on the mridangam M.R. Sainath, on the ghatam S.N. Narayanamurthy. Continuing the program, now let us listen to a composition of Muthaiya Bhagavathar, set to Keervani Raga Adithala, Ambavani.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೂ ಕಲಾವತಿ ಅವಧೂತ್ ಅವರ ಹಾಡುಗಾರಿಕೆಯನ್ನು ಆಸ್ವಾದಿಸಿದರೆ ವಯಲಿನ್ ಸಹಕಾರ ನೀಡಿದವರು ವಿದ್ವಾನ್ ಮೈಸೂರು ಆರ್ ದಯಾಕರ್, ಮೃದಂಗ ಎಂಆರ್ ಸಾಯಿನಾಥ್, ಘಟ ಎಸ್ ನಾರಾಯಣ ಮೂರ್ತಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ಯು ಜಸ್ಟ್ ಹರ್ಡ್ ವೋಕಲ್ ರೆಂಡಿಷನ್ ಬೈ ಕಲಾವತಿ ಅವಧೂತ್. ಶಿ ವಾಸ್ ಅಕಂಪನಿಡ್ ಆನ್ ದ ವಯಲಿನ್ ಬೈ ವಿದ್ವಾನ್ ಮೈಸೂರು ಆರ್ ದಯಾಕರ್ ಆನ್ ದ ಮೃದಂಗಂ ಎಂಆರ್ ಸಾಯಿನಾಥ್ ಆನ್ ದ ಘಟಂ ಎಸ್ ಎನ್ ನಾರಾಯಣ ಮೂರ್ತಿ. ದಿಸ್ ಪ್ರೋಗ್ರಾಮ್ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿಟೈಮ್ ಇಂಡಿಯನ್ ಮ್ಯೂಸಿಕ್.